ಭಗವತ್ ಸಂಪ್ರದಾಯಕ್ಕೆ ಮಹಾರಾಷ್ಟ್ರಕ್ಕೆ ಸರ್ವಪ್ರಥಮ ಥೋರ ಸಂತ ಶ್ರೀ ಜ್ಞಾನೇಶ್ವರ ಮಹಾರಾಜ್ ಎಂತಹ ಅಭಂಗ ವಿವೇಚನಾಸ್ ಘೇತಲೇಲ ಆಹೆ. ಆಪಲ್ಯಾ ಅಲೌಕಿಕ ಕಾವ್ಯಶಕ್ತಿನೇ ಸಾಧುತ್ವನೇ ತತ್ವಚರ್ಚೆಯೇ ಅವಘ್ಯಾ ಸಾರ್ಯ ಜಗಾಲ ವೇಡ ಲಾಭಿಲೆ. ಯಥಾಯೋಗ್ಯ ಗುಣವರ್ಣನ ಕರಣ್ಯಾಸ್ ಮಾಜೀ ವಾಣಿ ಅಸಮರ್ಥೆ. ಮನೂನ್ ಆಮ್ಹಿ ತ್ಯಾತ್ ಅಧಿಕಾರಾಚೆ ಶ್ರೀ ಸಂತ ತುಕಾರಾಮ್ ಮಹಾರಾಜ್ ಯಾನೀಚ ವರ್ಣನ ಕೇಲೆ ಅಭಂಗಾತ್ ಆಶ್ರಯ ಘೇವನ್ ವರ್ಣನ ಕರ್ತೋ ಆಹು.

ವಿವಿಧ ಸುವಾಸಿಕ ಪುಷ್ಪೆ ಹಿರೆ ರತ್ನ ಮಾಣಿ ಕುಂಚಿ ವಸ್ತ್ರೆ ಅಲಂಕಾರ ದಾಗಿಣೆ ಸರ್ವ ಮೂರ್ತಿಲಾ ತು ಸಜ್ವಿತ ಅಸೆ. ಆಜಹಿ ಯಾಪ್ರಮಾಣೆ ರಾಜ ಮಹಾಪೂಜಾ ಬಾಂಧತೋಯ. ಬಾಜುಲಾ ಶಾಂತಪಣೆ ಬಸಲಾ, ಭಗವಂತನಾಂಚಿ ಚಿಂತನ ಕರೂ ಲಾಗಲಾ. ತ್ಯಾಸ ನಗರಾಮಧ್ಯೆ ವಿಷ್ಣುದಾಸ ನಾವಾಚಾ ಏಕ ಮಹಾನ ವಿಷ್ಣು ಭಕ್ತ ರಹತ ಅಸೆ. ದೋಘೆ ಮಹಾನ್ ಭಗವದ್ ಭಕ್ತ ಹೋತೆ. ಏಕ ಶ್ರೀಮಂತ ಧನವಾನ್ ಹೋತ, ಸತ್ತಾಧೀಶ ಹೋತ, ತರ ದುಸರ ಅತಿ ದರಿದ್ರಿ ಹೋತ, ಪಣ ವಿದ್ವಾನ್ ಹೋತ. ಸ್ವದೇಶೇ ಪೂಜ್ಯತೆ ರಾಜಾ ವಿದ್ವಾನ್ ಸರ್ವತ್ರ ಪೂಜ್ಯತೆ. ಯಾನೆ ಯಾನೆ ವಿಷ್ಣುದಾಸರ ಸರ್ವತ್ರ ಮಾನ್ ಹೋತ. ಹಾ ವೇದ ವೇದಾಂಗ ಪಾರಂಗತ್ ಷಡ್ ಗ್ರಂಥಿ ಹೋತ. ತ್ಯಾವಳೆ ಪ್ರಜಾತ ನವೇತರ ಸ್ವತಂತ್ರ ರಾಜಾ ಹೀ ತ್ಯಾ ಮಾನ್ ಆದರ ಕರಿತಸೆ. ರಾಜಾಜಿ ಪೂಜಾ ಉರ್ಕುಂಟು ನಿವಾಂತ ಬಸಲಾ, ತೋಚ್ ವಿಷ್ಣುದಾಸಿ ಪೂಜೆ ಕರಿತ ಆಲೇಲಾ ಹೇ. ರಾಜಾ ಪ್ರಮಾಣೆ ಹಾಹಿ ಮಂದಿರಾಮಧ್ಯ ನಿತ್ಯ ಪೂಜೆಲಾ ಬಸಲೇಲಾ ಹೇ. ಲವಕರಾಲಾ ಮಣಾ ಕಿವಾ ರಾಜಾ ಅಧಿಕ ಥಾಂಬಲಾ ಮಣಾ, ಪಣ ದೋಘಾಂಚಿ ಭೇಟ್ ಏಕಾಚ ವೇಳಿ ಝಾಲೇಲಿ ಆಹೆ. ವಿಷ್ಣು ನಾಮ ಸಹಸ್ರನಾಮ ಚಾಲೂ ಆಹೆ ಆಣಿ ಝಾಲೋ ಕಾಯ ತ್ಯಾಚೋ ಅಸ್ತಿತ್ವ ತ್ಯಾಲಾ ಭಾಸಲೋ ನಾಹಿ ಕಿವಾ ಧ್ಯಾನಾತ್ ಆಲೋ ನಾಹಿ ಮಣಾ.